ಸಾಗಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಗಿನ ಸಾಧನ ಸಾರ್ಥಕ ಮಂದಗ

0: ನೀನ ಈ ಭೂಮಿನಂತೆಯೂ ಏಳುಟಯ್ಯ.
1: ಏನು ನದಿ ನೀವು ಕಾಕ ಮರೆಯವರು ಯವರೌದುರು
2: ವ್ಯಜನಂಗುಂಧರಿಯುಂಚುಧ